0: ಸಾಲಿದಾರ್ ಬೋಲದು ತವರಕ
1: ಭಗವಂತ ತುನೇ ಆತ ನಿಗುನ್ ಸಾಲಿಯಲ ಸೈಲ
0: ಹುಡುಗರಿ ಮಂದನ್ ಮಂದ ರೂಪ ಕರ್ಕೆಲೆ ಮಾಡುದು ಮತ್ತೆ ನಿಧನ್ ಜಾತ್ರ ಪಾಸ್ ಮಂತಜ್ಗಿ
1: ತಸ ಮಲ ಕಾಯ್ತರಿ ಆಶೀರ್ವಾದ ಯಾವ
0: ಭಗವಂತ ಮೀ ತುಮಾರ ಮಾಜಾ ದಾವಳೆ ಮದಿ ಸಾಮಾನು ಗೆಟ್ಲ
1: ತರ ಮಲ ಕಾಯ್ತರಿ ಆಶೀರ್ವಾದ
0: ಮಲ ಕಾಯ್ತ ವರದಿ ಒಂದು ಯಾವ ಮನುಷ್ಯನ ತ್ಯಾ ಕಾಯ್ಕೆಲ
1: ಯಾ ಹೇಳಿಲ್ಲ ಮಹಾರಾಜ ನರಕ ಸಾಧನ
0: ಕಾಯ್ಕೆಲ ಮಾಡಿ ಮಾಗಿಡ್ಲಿ ಭೋಳ್ಯಾದೇವ್ ಶಂಕರ ಅಲ್ಲ
1: ತರ ಯಾ ಹೇಳಿಲ್ಲ ಯಾ ಸಾಧನ ಕಾಯ್ತರ ಇಲ್ಲ